0: ಅರಗತೆ ನಬರಂದ ಬಿದುವೆಗೆ ಮೇರತೆಯತೆ ಪುನಿಕಿನಾಗಿರ ಅನುಭವಂಗೈಕೈಯರ ಅತೆಯೋದರುನಟಿಕಿರ ಕರೆಯಿತತ ವಾಕ್ಯಾಯಿ ನೈಯರೈರೆ ಎರಗಿನಿಕ ಹಾವಾಗಿ ಬಹೋನರೆಯಾಗಿ ನನಸಿಂ ಮತಾಕಿನ ತಗತೆ ಓದರ ಬೆಹಾವಂದ ಎದನಿಗಿರಿ ಬೆಸಿನ ಮುಮೆಂದಮೆಯಂಗ ಉಗುಗುರಿಯ ಅಪನೋರಿಯ ಪಾಯತೆಯಾಗಿನಾಕಿ ಅನಕ ಹೋವಾಗಿ ಪಾಯ ಹೊರ ಹೊರ ಪೋಗನಂದರ ಬೆಹಾವಂದ ಎತೆ ನಿಬುನ್ ನೋಯ್ನಂ ತೆತೆ ಅಂತೆ ತೆರಿಗಿ ತಪೆವ
1: ಕಿಹೊರ ಹೆನ್ ಪಸಿಫಿಕ್ ಗ್ರೀಟಿಂಗ್ಸ್ ಐ ವುಡ್ ಲೈಕ್ ಟು ಸೇ ಗುನಮೌರಿ ಟು ಅವರ್ ನನ್ ಸ್ಪೀಕಿಂಗ್ ಕಿರಿಬಸ್ ಲಿಸನರ್ಸ್ ಅಂಡ್ ಆಡಿಯನ್ಸ್ ಯು ಆರ್ ಲಿಸನಿಂಗ್ ಟು ಪಿಎಂಎನ್ ಕಿರಿಬಸ್ ವೇರ್ ವಿ ಸೆಲೆಬ್ರೇಟ್ ಅವರ್ ಪೀಪಲ್ ಅವರ್ ಕಮ್ಯುನಿಟಿ ಅಂಡ್ ಆಫ್ ಕೋರ್ಸ್ ಅವರ್ ಫ್ಯಾಮಿಲಿ ಇನ್ ದ ಕಿರಿಬಸ್ ವೇ ಬಟ್ ಎನಿವೇ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಇನ್ ಕಮಿಂಗ್ ಅಪ್ ಶಾರ್ಟ್ಲಿ ಇನ್ ದ ನೆಕ್ಸ್ಟ್ ಅವರ್ ಆಫ್ ದ ಪ್ರೋಗ್ರಾಮ್ ಇನ್ಕ್ಲೂಡ್ಸ್ ದಿ ಹೆಲ್ತ್ ಟಾಕ್ಸ್ ಶಾರ್ಟ್ ನೋಟಿಸಸ್ wellness and nutrition and of course some great music to listen to. Anyway, thank you for your great company. Take a ride.